ಕನ್ನಲೆ ಬಕಿ ಗಂಧ ಕಿ ಸಂಪುಳವಲ್ಲು ಅಪ್ಪಲ ಪರ ಮೀಸಿತ ಮರಿಯಲ್ಲ ಅಪ್ಪಲ ಪರ ಮೀಸಿತ ಮೀರಿಯಲ್ಲ ಹುತಾಲ ಮೇಸಿಕಿ ನಿಟ್ಟು ಬೂನ ಸಸಿ ಅಸ್ಸಿಯರ ಮೀತು ಬೂನಾಸಿ ಸಲ್ಲ ಸಾಲ ಮೀತು ಬೂನಾಸಿ ಕಮ್ಮ ಪತ್ತಂಕ ತಂಕೆ ಅನ್ನಾಳೆ ಬಕಿ ಅಮ್ಮರ ಮೀನ ವಯ್ಯ ಮಸರ್ವ ದೂರು ಅಂಕನಯ್ಯ ಅಂಕನಯ್ಯ ವಾಡಿ ಕೊಡೋ ತುಬು ಕೂತಿ ಸಲ್ಲ ಮೀ ಪತ್ತಂಕೆ ತಂಕೆ ಅಂಕೂಲಾಬು ಸುಮ್ಮಿ ಅಸಿಂಕುನ ಕಾಂಡ್ರೆ ಒಲೋಲೋ ಬೂಕು ಕೇರೆ ನೀ ಅಂತು ಪಕ್ಕಲ ಬಿನಿಯನ್ನು ಅಂದ್ರಗ ರಾಗ ಕೋರಿ ಕುಬುರು.

ಮುರುತ್ತುಬೂನ ಪಲ ಪರ ಮೀಸಿ ತಮೀರಿ ಅಲ್ಲಾಹು ತಾಲಯ್ಯ ನಕಾನ ಓ ಕರೆಂಕು ಅಪ್ಪಲ ಪರ ಮೀಸಿ ತಿಂಗಾರಿ ಕರೆಂಕು ಲಮಾಂಗ ಸಿಂಹಿ ನೀ ತುಮೂಕು ಪಜಿ ನನಿ ಪಲ ಲೊಮೋರಿ ಅಲ್ಲಾಹು ತಾಲೆ ಬಕಿ ಅಲ್ಲಂಬ ಮೀಸಿ ಕಿ ನಿ ತುಬೂ ನಾಮಲಂ ಪೊಡೂಲು ಕಂಬ.